0: ಪ್ರೇಮೇತಿ. ಇನ್ ಅವರ್ ಕಂಟ್ರಿ ವಾಟ್ ಈಸ್ ದಟ್ ಸೇಕ್ರೆಡ್ ಸ್ವೀಟ್ ಫೀಲಿಂಗ್, ದ ಫೀಲಿಂಗ್ ಆಫ್ ದಿ ಅಪ್ರೋಚ್ ಆಫ್ ಮದರ್ಹುಡ್, ದಿ ರೆಸ್ಪೆಕ್ಟ್ ಫಾರ್ ಮದರ್ಹುಡ್. This is the most sacred and sweet characteristic of Bharatiyas.
1: Pranambu kantenu manam beghanamanu mana desa neetini mantagalpi.
0: Our national characteristic in which we consider honor more important than life. We are throwing all these good things overboard.
1: Neeti kichiri paradesa neetularasi vese ವಿಚಿತ್ರ ಸ್ವೇಚ್ಛೆಯನ್ನು.